ನಿರಚನಮಾಯ ನಿರಾಕಾರ ಸ್ವರೂಪಮಾಗಿ ಅದ್ವೈತ ಪೂರಣಮಾಯ ಅಚಲಮಾಗಿ ಆರ್ಮಾವು ಕವಿ ನಮದಾಂ ಬ್ರಹ್ಮ ಮಂಗ್ರೇ ಇತ್ತನಯಾಂ ಜೀವ ಜಗಂ ಆದಿಯೋ ಇವಯಾವು ಎಪ್ಪ.

ಬ್ರಹ್ಮಮಲಾಧರವು ನಿಲ್ಲೈ ಪುಲನುರವೇ ಕಾಂಡಬಲಂ ಬ್ರಹ್ಮರೂಪಂ ಸರ್ವ ಪರಿಪೂರಣ ಮಾಂ ಶಿವಂ ತನ್ನಾಣೈ ಶಾಸ್ತ್ರೀಯದಿ ಸಂಗಯೇ ಸತ್ಯಂ ತಾಂ ತುವರುಗ್ರ ಅಜ್ಞಾನ ಬ್ರಹ್ಮರೂಪಂ ದ್ವೈತಮೆನುಂ ಅದಚೇನುಂ ಬ್ರಹ್ಮರೂಪಂ ಮಹಿರುಗ್ರ ವಿಜ್ಞಾನ ಬ್ರಹ್ಮರೂಪಂ ಮಾರುಪಡ ಸಗಜನಿಲೈ ಬ್ರಹ್ಮರೂಪಂ ತಿರುಗುತ್ರ ಬ್ರಹ್ಮಮಲಾದರುವಿಲ್ಲೈ ತಿರುಗಿಂದ್ರ ತಿರುಗೆಲ್ಲಾಂ ಬ್ರಹ್ಮರೂಪಂ ನಿಗರಟ್ರ ಪರಮಶಿವನ್ ಪದಂ ತನ್ನಾಣೈ ನಿಗತಿಯದಿಲ್ ಐಯ್ಯಮಿಲೈ ಸತ್ಯಂ ತಾಂ ವಿರಿವಾಣಾದಿಗಳುವೆಯೋ ಬ್ರಹ್ಮರೂಪಂ ವಿವಗಾರಂ ಯಾವಯುಮೇ ಬ್ರಹ್ಮರೂಪಂ ಪರಮಾತ್ಮ ಯಾವಯುಮೇ ಬ್ರಹ್ಮರೂಪಂ